na wo de yaponi nyina sae na wo tu mo cha ho ho ye wo Israel Israel koko hele I am in shape of nyame David nyame nae na nyame wo se na wo patasa wo sae ya wo nyame.